ಸನಿ ರರಿ ಸನಿ ದಬ ಸನಿ ದಬ ಮರಿ ಸನ್ನಿ ಸನಿ ರಿ ಸನ್ನಿ ಸನಿ ರರಿ ಸನ್ನಿ ಸನಿ ರವ ಸನಿ ರವ ಸನಿ ದಬ ಮ

சரி சரி சரி மவ ரிம ரிம ரிமபனி மவ மவ மவனிதான் நிரித நிரிதனி பவபனி நினைப்பான் சரி நிரிதான் ಿರಿ ಸದ ನಿರಿ ಸದ ಸದ ನಿರಿ ಸದ ಸದ ನಿರಿ ಸದ ಸದ ನಿರಿ ಸದ ಸದ ನಿರಿ ಮ ನಿರಿ ಮ ಮ ಪ ಪ ನಿ ಪ ಪ ನಿರಿ ಸದ ನಿರಿ ಸದ ಮವ ನಿರಿ ಮ ನಿರ ನಿರಿ ಸದ ನಿರಿ ಮ ನಿರಿ ಮ ನಿರಿ ಮ ನಿರಿ ಮ